ಮಹಾಮ ಹೆಲಸ ಇಷ್ಕ ಏಟಂ ವಾಮ ಹೆ ಗಂಗು ತಾರುಣ್ಯ ತುಲಭೆ ಭಾಮ ಹೆಲಸ ಇಷ್ಕ ಏಟಂ

ಬಹಾಮ ಹೆಲಸ ಇಷ್ಕಹಸ ಏಟಂ ಬಹಾಮ ಹೆ ಗಂಗು ತಾರುಣ್ಯ ತುಲಭೆ ಭಾಮ ಹೆಲಸ ಇಷ್ಕಹಸ ಏಟ